ಪುರುಷರ್ಷಭ ಸಮ ದುಃಖ ಸುಖಂ ಧೀರಂ ಸೋಮೃತತ್ವಾಯ ಕಲ್ಪ್ಯತೆ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸತಃ ಉಭಯೋರಪಿ ದೃಷ್ಟೋಂತಃ ಸ್ತನಯೋಸ್ತತ್ವದರ್ಶಿಭಿಃ ಅವಿನಾಶಿತು ತದ್ವಿದ್ಧಿ ಯೇನ ಸರ್ವಮಿದಂ ತತಂ ವಿನಾಶಮವ್ಯಸ್ಯಾಸ್ಯ ನ ಕಶ್ಚಿತ್ ಕರ್ತುಮರ್ಹತಿ ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತಾ ಶರೀರಿಣಃ ಅನಾಶಿನೋ ಪ್ರಮೇಯಸ್ಯ ತಸ್ಮಾನ್ ಯುದ್ಧಸ್ವ ಭಾರತ ಯೇನಂ ವೇತ್ತಿ ಹಂತಾರಂ ಯಶ್ಚೇನಂ ಮನ್ಯತೆ ಹತಂ ಉಭೌ ತೌ ನ ಬಿಜಾನೀತೋ ನಾಯಂ ಹಂತಿ ನ ಹನ್ಯತೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾ ನ ಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೇ ವೇದಾ ವಿನಾಶಿನಂ ನಿತ್ಯಂ ಯ ಏನಮಜಮವ್ಯಯಂ ಕಥಂತ ಪುರುಷ ಪಾರ್ಥ ಕಂಘಾತೇತಿ ಹಂತಿಕಂ.

ಇಜ ಆಕಾಶವಾಣಿ ಶ್ರೀನಗರ್ ಕಹಬಜಿತ್ತ ದ್ರಹ್ಮಿನರ್ ಸಬದ್ ವಲು ಸಮಯನ್ ಸೋಫಿಯಾನ್ ಮಾಸಕಿ ಬುಜು ಸದಾಕಾರ್ಚ ಉಮರ್ ಫಾರೂಕ್ ಬಹ್ತಿ ಹಿನ್ಸತಿ ಇಮನಿಶ್ ಬುಜೋ ಇಸ್ ಮಕಾಮಿ ದುಗಾ.